ದೇಹ ಮೋ ಕೋಟಕ್ ಬಿಷನ ಮಹೇಶ ಕೋಟೇಂದ್ರ ಬ್ರಹ್ಮ ಕಿತೆ ರಾವ್ ಸಸ ಕ್ರೋರ ದಿನೇಶ ದೋಹರಾ ರಾಮ ಕಥಾ ಜುಗ ಜುಗ ಅಟಲ ಸಬ ಕೋಈ ಪಾಕತ ನೇತ ಸುರ್ಗವಾಸ ರಘುಬರ ಕರ ಸಗರೀ ಪುರಿ ಸಮೇತ ಚೌಪಾಯಿ ಜೋ ಏ ಕಥಾ ಸುನೆ ಅರ ಗಾವ ದುಃಖ ಪಾವತೇ ನಿಕಟ ನ ಆವ ಬಿಷನ ಭಗತ ಕೀ ಏ ಫಲ ಹೋಯಿ ಆದ ವ್ಯಾದ ಶಬ ಸಕೇ ನ ಕೋಯಿ ಸಮದ ಸತ್ರ ಸಹಸ್ ಪಚಾವನ ಹಾಡವದೀ ಪ್ರಥಮ ಸುಖ ದಾವನ ತ್ವ ಪ್ರಸಾದ ಕರ ಗ್ರಂ ಸುಧಾರಾ ಫೂಲ ಪರಿ ಲೋ ಲೋ ಸುಧಾರಾ ದೋಹರಾ ನೇತ್ರ ತುಂಕ ಚರಣ ತಾರ ಸದ್ರವ ತೀರ ತರಂಗ ಶ್ರೀ ಭಗವತ ಪೂರ್ಣ ಕೀಯೋ ರಘುಬರ ಕಥಾ ಪ್ರಸಂಗ ದೋಹರಾ ಸಾಧ ಅಸಾಧ ಜಾನೋ ನಹೀ ಬಾದ ಸುಬಾದ ವಿಬಾದ ಗ್ರಂಥ ಸಗಲ ಪೂರ್ಣ ಕೀಯೋ ಭಗವತ ಕೃಪಾ ಪ್ರಸ